0: ಇಲ್ಲಿ ಲಿಯುಬ ಜುಬೆಂತುರಿ ಹನುನೆ ಹಾವ ಹತ್ತು ಹನುಮಿನ್ ಸಾಜಿನ ಉಡರ್ ಜುಬೆಂತುರಿ ಕತಕ್ ಬಾ ಅಲಿ ಲಿಯುಬ ಇಹ ಸೆಕತಾರಿ ಜುಬೆಂತುರಿ ಅತುನ ಫತಿನ್ ಸ್ಪೋರ್ಸು ಹೊಡಿ ಹರಿ ಓ ಹಮೋಸು ಹನು ಇದ ಅತು ಡೆಸೆಂವೋಲ್ವೆ ಜುಬೆಂತುರಿ ಸೀರ ಲಿಹು ಸಿ ತಾಂತು ಸಿ ಫಾರ್ಮಾಸೌ ಬಾ ಹಿರಕ್ ನೆ ಬೆಮಕ್ಲ ಇಹ ಕಪಸಿದಾರೆ ಅತು ಅಸೆಸು ಬಹ ಎಡುಕಾಸೌ ಫಾರ್ಮಲ್ ನಮೋಸ್ Kriya hanui ida ke politik ida nebe maka dia atu desenvolve zuventu di hirak nebe maka konsege finalize sirenia vida akademiku ba sain udar e malisensiadu no lisensiada lihusi kriya kampu de trabalho hanesan uhinta kistiona liu de ramona kata sira tingke kriya kampu de trabalho ba zuventu de ida zuventu de sira tama nesesidade husi desemprego maka kampu de trabalho laya tanda lancelo se wenhira ita continua para tu harede sem solução ni danebe maka de quadro maka desemprego ne continua lá no juventude continua prática atu hane sem perguntas anterior nebe maka kita hate ten kata ita questiona kata juventude continua prática eru sir hane sem conflito refere então anudar secretaria do juventude significa kata atu kolia kono bahas suntu juventude. Seita kolia kono bahas suntu juventude significa kata kita tu buka hati ni kono ba asuntu ka necessidade importante, necessidade básica ou necessidade na nebe maka juventude sida precisa para tu bele. Hetan, ne maka lihusi itani sekretariado. Kata atu kria politika emprego ba ema hirak nebe maka desemprego honune ha menos número desemprego iha na São Timor Leste. Obrigado.
1: Ok, Diak Maloko Vintes, antes ita va continua tang itania programa. Usi Belunsele se ofrece tang musica ida turmai. Enjoy the music!